0: ಸ್ವಯಂ ಈ ಕಟ್ಪಡೆ ಭಾರತೀಯ ಸೇನಾ.
1: ಆವ್ ಝುಕ್ಕರ್ ಸಲಾಮ್ ಕರೆ ಉನ್ಕೋ ಜಿನ್ಕೆ ಹಿಸ್ಸೆ ಮೇ ಯೇ ಮುಕಾಮ್ ಆತಾ ಹೈ. ಖುಷ್ ನಸೀಬ್ ಹೋತಾ ಹೈ ವೋ ಖೂನ್ ಜೋ ದೇಶ್ ಕೆ ಕಾಮ್ ಆತಾ ಹೈ.